0: ಪ್ರಭು ರಾ ಇದ್ಗೋ ಏನೇ ಸೂರ್ಯ ಇವನ ಭಾರ್ಯ. ಈ ಇಂಟಿಗೆ ಎದುರುಲೇನಿ ಏಲಿಕನ ಮಿಸ್ಸೆಸ್ಸು, ಆರ್ಗ್ಯುಮೆಂಟು ವಿನಕುಂಡ ತೀರ್ಪಿಚ್ಚೆ ಜಸ್ಟಿಸ್ಸು.
1: ಚಾಲ್ಲೆಂಡಿ ಸರಸಂ ಏಳು ಮುದ್ರತನ್ನ ಕೊದ್ದಿ.
0: ತಿಡಿತೇ ತಿಟ್ಟೇವು ಗಾನಿ ತಾಳಂಲೋ ತಿಟ್ಟು, ತಕತೋಂ ತಕಿಟತೋಂ ತರಿಕಿಟತೋಂ ತಕ ತಕಿಟತೋಂ. ಸ್ವರಾಲಯ್ಯ ಸಾಂಪ್ರದಾಯ ಕೀರ್ತಿನಿ ನಿಲಬೆಟ್ಟು,
1: ಪೆಡತ ಪೋ ಪೆಡತ ಪೋಗ ಪೆಡತ ಹುಡಕ ಪೆಡತ. కొత్త వాళ్ళ ముందేమిటి వేళాకోళం, ఎవరేమనుకుంటారో తెలియని మేళం.
2: ఎవరో పరాయి వారు కాదమ్మా, ఈయన సూర్యంగారు చెప్పానే ఆయనే ఈయన.
1: రండి.